ಸಪ್ತಾಹ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಉಕ್ತವಾನ್ ಯತ್ ಪರಿವರ್ತನಶೀಲ ವೈಶ್ವಿಕ ಪರಿಸ್ಥಿತೌ ಸುರಕ್ಷಾ ಸಹಕಾರ್ಯಂ ಗಭೀರಂ ಕರ್ತುಂ ತಥಾ ಚ ಆತಂಕವಾದಾತ್ ಅಂತರ್ಜಾಲೀಯ ಸುರಕ್ಷಾಯಾಃ ಚ ಆರಭ್ಯ ಉದಯಮಾನ ಪ್ರೌದ್ಯೋಗಿಕೀ ಪರ್ಯಂತಂ ಸಮಾಹ್ವಾನಾನಾಂ ಪರಿಹಾರೇ ಬ್ರಿಕ್ಸ್ ಇತ್ಯಸ್ಯ ಮಹತ್ವಪೂರ್ಣ ಭೂಮಿಕಾ ವರ್ತತೆ. ಪ್ರಧಾನಮಂತ್ರಿ ಶ್ರೀ ಮೋದಿ ಗತಸಾಯಂ ನವದಿಲ್ಲ್ಯಾಂ ಬ್ರಿಕ್ಸ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದೈಃ ವರಿಷ್ಠ ಸುರಕ್ಷಾಧಿಕಾರಿಭಿಃ ಸಹ ಮಿಲಿತವಾನ್. ಸಾಮಾಜಿಕ ಮಾಧ್ಯಮ ಸಂದೇಶೆ ಶ್ರೀ ಮೋದಿನಾ ಪ್ರಕಾಶಿತಂ ಯತ್ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾ ವ್ಯಾವಹಾರಿಕ ಸಹಕಾರ್ಯಂ ಪ್ರವರ್ತಯಿತುಂ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾನಾಂ ಸಮರ್ಥನಂ ಕರ್ತುಂ ಸುರಕ್ಷಿತ ಸಮಾವೇಶೀಯ ವಿಶ್ವೇ ಚ ಯೋಗದಾನಂ ದಾತುಂ ಪ್ರಯತತೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕತರ್ ದೇಶಸ್ಯ ಅಮೀರಸ್ಯ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯಸ್ಯ ದೂರಭಾಷಂ ಪ್ರಾಪ್ತವಾನ್. ಕತರಸ್ಯ ರಾಸ್ ಲಫಾನ್ ಔದ್ಯೋಗಿಕ ನಗರೆ ದುರ್ಘಟನಾಯಾಂ ಭಾರತೀಯ ನಾಗರಿಕಾಣಾಂ ನಿಧನ ವಿಷಯೆ ಕತರಸ್ಯ ಅಮೀರಃ ಶೋಕಂ ಪ್ರಕಟಿತವಾನ್ ತಥಾ ಚ ಘಾತಿತಾನಾಂ ಶೀಘ್ರಂ ಸ್ವಸ್ಥತಾಯಾಃ ಆಶಾಂ ಪ್ರಕಟಿತವಾನ್. ಶ್ರೀಮೋದಿ ಪ್ರಭಾವಿತ ಪರಿವಾರೇಭ್ಯಃ ಸಹಾನುಭೂತಿ ವಚನಾನಾಂ ಕೃತೆ ಕತರಮೀರಾಯ ಧನ್ಯವಾದಂ ದತ್ತವಾನ್. ವ್ರಣಿತಾನಾಂ ಕೃತೆ ಶೀಘ್ರ ಚಿಕಿತ್ಸಾ ಸಹಾಯತಾ ಪ್ರದಾನಾಯ ಚ ಪ್ರಶಂಸಿತವಾನ್. ದ್ವೌ ನೇತಾರೌ ಸ್ವನಾಗರಿಕಾಣಾಂ ಕಲ್ಯಾಣಂ ಸುರಕ್ಷಾಂಚ ಸುನಿಶ್ಚೇತುಂ ಸ್ವಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕೃತವಂತೌ. ಭಾರತಸ್ಯ ಖನಿಜ ಮಂತ್ರಾಲಯೇನ ಷಟ್ ಪಂಚಾಶತ್ ಮಹತ್ವಪೂರ್ಣಾನಾಂ ಸಾಮರಿಕ ಖನಿಜ ಖಂಡಾನಾಂ ಅಥ ಏಕಾದಶ ಅನ್ವೇಷಣ ಅನುಜ್ಞಾ ಪತ್ರ ಖಂಡಾನಾಂ ಚ ಸಫಲ ಸಘೋಷ ವಿಕ್ರಯಣೇನ ಸಹ ಕ್ರಿಟಿಕಲ್ ಮಿನರಲ್ ಮಿಷನ್ ಇತಿ ದುರ್ಲಭ ಖನಿಜ ಕಾರ್ಯಕ್ರಮಸ್ಯ ಮಹತಿ ಗತಿಃ ಪ್ರಾಪ್ತಾಸ್ತಿ. ಮಂತ್ರಾಲಯೇನ